ಬೀಜ ಬನಿಯಾಗಿ ಅನ್ನಿ ಅಂಕೆ ವರ್ಲ್ಡ್ ರಿಲೀಫ್ ಪತ್ರಿಕೆ ಉಪಚಾರದಲ್ಲಿ ಕೃತಿ ಪತ್ರಿ ಅಂಕೆ ಈ ಟಾಂಚಿನ ಮಾರಿ ಮಾರಿನೇ ಈ ಹಾಥಿ ಬಂದಿಟ್ಟು ಈ ಉಪಚಾರಿಯಾಗಿಯೇ ಜುದಾ ಆಕಾರ ಕಡಿಮೆ ಸಣ್ಣ ಸಣ್ಣ ಕಂಪ

ಬೀಟ್ಸ್ ಅಂತಹ ಶಟಲ್ ಬದಲಿನ ಕಲಿಕ, ರವಿಕಾ ಸಿಂಗ್ ಬದಕೀಯ ದೋ ಬದನ್ ಫಿಲ್ಮ್ ಕಾ ಗೀತ್, ಲತಾ ಮಂಗೇಶ್ಕರ್ ಕಿ ಆವಾಜ್ ಮೇ.

ಸಂಪ್ರದಾಯದ ಲಕ್ಕೆಯಲ್ಲಿದೆ. ಏರ್ಫಲ್ ಮಂಡಿ ಗೀತನು ಕಾರ್ಯಕ್ರಮ ಸಮಾಪ್ತ ಆಯ್ತು. ಪ್ರಸಾರಣ ಆಕಾಶವಾಣಿನ ಅಹಮದಾಬಾದ್ ವಡೋದರಾ ಕೇಂದ್ರ ಪ್ರತಿ ಕರ್ವಮಾವ್ಯು ಸಾತ್ ವಾಜಿನೆ 10 ಮಿನಿಟ್ ಸಾಂಭಳಿಸು ಪ್ರಾದೇಶಿಕ ಸಮಾಚಾರ.